0: ನಿತ್ಯ ಜೋ ಸನ್ಮಾರ್ಗದಾವಿ ದೇಯಿ ಸ್ಫುರುತಿ ಪ್ರೇರಣಾ ಗುರುರೂಪಿ ತತ್ವಾಸ ಸ್ಮರುಯ ತ್ರಿವಾರ ವಂದನಾ ತ್ರಿವಾರ ವಂದನಾ ತ್ರಿವಾರ ವಂದನಾ. ಶ್ರುತಿಹೋ ಸ್ವರಾಂಜಲಿ ಕಾರ್ಯಕ್ರಮಾತ್ಲ ಯಾ ಮಹಿನ್ಯಾತ್ಲ ಗೀತ ಹೆ ಅದಿತಿ ದೇಶ್ಮುಖ್ ಯಾಂಚ. ಗಾಯಿಕಾ ಆಹೆತ್ ಆಕಾಂಕ್ಷಾ ನಗರ್ಕರ್. ಸಂಗೀತಕಾರ ಆಹೆತ್ ಸುಮಂತ ಗಹಾಣಕರ್. ಶ್ರುತಿಹೋ ಗೀತ ಐಕಣ್ಯಾಪೂರ್ವಿ ಗೀತಾ ವಿಷಯ ಕವಿಯತ್ರಿಸೆ ಮನೋಗತ್.
1: ನಮಸ್ಕಾರ. ಭಾರತೀಯ ಸಂಸ್ಕೃತಿತ್ ಗುರುತತ್ವಾಲಾ ಪರಂಪೂಜ್ಯ ಸ್ಥಾನ ಪ್ರಾಪ್ತ ಝಾಲೆಲ ಆಹೆ. ಯಾ ಗೀತಾತೂನ್ ಗುರುತತ್ವಾಚಾ ಸರ್ವಾಂಗೀಣ ಮಹಿಮಾ ವ್ಯಕ್ತ ಹೋತೋ. ಗುರು ಹಾ ಶಿಷ್ಯಾಚ್ಯಾ ಜೀವನಾತಿಲ್ ಸನ್ಮಾರ್ಗಾಚಾ ದೀಪಸ್ತಂಭ ಆಹೆ. ತೋ ಕೇವಳ ಜ್ಞಾನ ದೇತ್ ನಾಹೀ ತರ್ ಆಪಲ್ಯಾ ಸ್ನೇಹ ವಾತ್ಸಲ್ಯ ಆಣಿ ಕರುಣಾಮಯ ಸ್ಪರ್ಶಾನಿ ಶಿಷ್ಯಾಚ್ಯಾ ಅಂತರ್ಮನಾತಿಲ್ ಸುಪ್ತ ಶಕ್ತಿನ್ನಾ ಜಾಗೃತ್ ಕರ್ತೋ. ಜಸಾ ಎಖಾದಾ ಕುಂಭಾರ್ ನಿರ್ಜೀವ ಮಾತಿಚ್ಯಾ ಗೋಳ್ಯಾಲಾ ಕುಶಲತೇನಿ ಸುಂದರ ಆಕಾರ ದೇತೋ, ತಸಾಚ ಗುರು ಸಂಸ್ಕಾರ ವಿವೇಕ್ ಆಣಿ ಸದ್ವಿಚಾರಾಂಚ್ಯಾ ಸಹಾಯ್ಯಾನಿ ವ್ಯಕ್ತಿಮತ್ವಾಲಾ ತೇಜಸ್ವಿ ಘಡವತೋ. ಮನೂನಸ್ ಗುರುರೂಪೀ ತ್ಯಾ ದಿವ್ಯ ತತ್ವಾಲಾ ಕೃತಜ್ಞ ಭಾವನೆನಿ ತ್ರಿವಾರ ವಂದನ್ ಕರಾವೆ. ಯಾ ಭಾವನೆತುನ್ ಪ್ರಸವಲೇಲ ಪ್ರಸ್ತುತ ಗೀತ ಆಹೆ.